ಸಂಗ್ರಹ ಪ್ರವ್ಯಾಧಿ ಜನ ಸರ್ವ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ ಸಾಧ್ಯ